0: ನೀವು 65 ಅಥವಾ ಹೆಚ್ಚಿನ ವಯಸ್ಸವರೇ, ಈ ಶೀತಕಾಲದಲ್ಲಿ ನಿಮ್ಮನ್ನು ಮತ್ತು ಇತರರನ್ನು ಗಂಭೀರ ಕಾಯಿಲೆಗಳಿಂದ ರಕ್ಷಿಸಲು ಲಸಿಕೆಗಳನ್ನು ಪಡೆಯಿರಿ. ನಿಮಗೆ ಸೂಕ್ತವಾದ ಲಸಿಕೆಯ ಬಗ್ಗೆ ವೈದ್ಯರೊಂದಿಗೋ ಅಥವಾ ಔಷಧಿಕಾರರೊಂದಿಗೋ ಮಾತನಾಡಿ.
1: Looking for a fresh approach to real estate? At Bookfitch Estate Agency, we put people first, making the process smooth and stress-free. Whether it's selling your home, managing your investment, or finding your next move, we're here for you. Discover how property should feel professional, personal, and tailored to you. Visit us online at bookfitchestateagency.com.au or follow us on socials today.
2: Station sponsor.